0: ಸರ್ಚ್ ಲೈಟ್ ಸಾಮಾಜಿಕ ವೀಕ್ಷಣೆ ರಾಜ್ಯ ಬ್ಯಾಂಕೋಕ್ ಸುರಕ್ಷಿತ ಭಾವಯ ಇಯಲಮ ರಕವರಣೆ ಸಮಗಿನ್ ಸ್ಥಾವರ ತನ್ಪತು ಸದಹ ಇಯಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುವಿನ್
1: ಅಪೇ ಅಮ್ಮ ಗೆದರಾವದ
2: ನೆಹ ಅಮ್ಮ